0: ಸುಪ್ರಭಾತ ವೇಳ ಭಕ್ತಿಭಾವಂ.
1: ಕರ್ಷಕ ಜನ ಅವಳಿಗೆ ತಾರಕ ಮಂತ್ರಂ.
0: ಮಹಿಳಾ ಲೋಕಾನಿಕೆ ಪ್ರಿಯನೇಸ್ತಂ.
1: ಯುವಜನುಲ ಕೈ ಉತ್ತುಂಗ ತರಂಗಂ.
0: ಚಿನ್ನಾರುಲತೋ ಜೋಡಿ ಕಟ್ಟೆ ಬಾಲವಿ.

0: ಖಯಾಲ್, ಠುಮ್ರಿ, ಹಿಂದಿ ಭಜನ್ಸ್, ಮರಾಠಿ ಅಭಂಗ್ಸ್, ಕನ್ನಡ ದಾಸ ಸಾಹಿತ್ಯ, ಕನ್ನಡ ವಚನ ಸಾಹಿತ್ಯ ಅಂಡ್ ಮೆನಿ ಅದರ್ ಟ್ರೆಡಿಷನ್ಸ್. ಆನ್ ಎ ಗ್ರೇಟ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ ಅಂಡ್ ದೂರದರ್ಶನ್, ಕುಮಾರ್ ಹ್ಯಾಸ್ ಪರ್ಫಾರ್ಮ್ ಥ್ರೂ ಔಟ್ ದ ಕಂಟ್ರಿ ಇನ್ ವೇರಿಯಸ್ ಪ್ರೆಸ್ಟಿಜಿಯಸ್ ಕಾನ್ಸರ್ಟ್ಸ್.
1: ಆಜ್ ಕೆ ಇಸ್ ಕಾರ್ಯಕ್ರಮ ಮೇ ಆಪ್ಕೆ ಸಾಥ್ ತಬ್ಲೆ ಪರ್ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯ್ ಕಲ್ಲೂರ್ ಔರ್ ಹಾರ್ಮೋನಿಯಂ ಪರ್ ಶ್ರೀ ಪಂಚಾಕ್ಷರಿ ಹಿರೇಮಠ್ ಸಾಥ್ ದೇ ರಹೆ ಹೈ. ಶ್ರೀ ಕುಮಾರ್ ಮರ್ಡೂರ್ ಅಪ್ನೆ ಕಾರ್ಯಕ್ರಮ ಕಾ ಪ್ರಾರಂಭ ರಾಗ್ ಛಾಯಾನಟ್ ಸೆ ಕರ್ ರಹೆ ಹೈ. ವಿಲಂಬಿತ್ ಜುಮ್ರಾ ಇನಾಯತ್ ಹೋ, ದ್ರುತ್ ತಿನ್ ತಾಲ್ ಏರಿ ಮಾಲನೀಯ, ದ್ರುತ್ ತಿನ್ ತಾಲ್ ತರಾನಾ.
0: ಇನ್ ಟುನೈಟ್ಸ್ ಪ್ರೋಗ್ರಾಮ್ ಹಿ ಇಸ್ ಅಕಂಪನೀಡ್ ಆನ್ ದ ತಬ್ಲಾ ಬೈ ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್ ಅಂಡ್ ಆನ್ ದ ಹಾರ್ಮೋನಿಯಂ ಬೈ ಶ್ರೀ ಪಂಚಾಕ್ಷರಿ ಹಿರೇಮಠ್. ಶ್ರೀ ಕುಮಾರ್ ಮರ್ಡೂರ್ ವಿಲ್ ಬಿಗಿನ್ ಹಿಸ್ ವೋಕಲ್ ರಿಸೈಟಲ್ ವಿತ್ ರಾಗ್ ಛಾಯಾನಟ್, ವಿಲಂಬಿ ಝುಮ್ರಾ ಇನಾಯತ ಹೂ, ದೃಕ್ ತೀನ್ ತಾಳ್ ಏರಿ ಮಾಲಿನಿಯಾ, ಫಾಲೋಡ್ ಬೈ ತರಾನಾ ಇನ್ ದೃಕ್ ತೀನ್ ತಾಳ್.